ಕಾಸಿ ಪದ ನಂಬರ್ ತಾಸು ಮಾತ ಅಮ್ಮೆ ಸಿಚ್ಗವಲೇಶಿ ಔಧದಿ ನೆರಳಾವಾ ತಾಸು ಮಾತ ಪದ ಪ್ರೋಗ್ರಾಮ್ ಕಿ ಕಾಲ್ ಕವಿನ ಫಿಲ್ಹಾಲ್ ಅದ ಸ್ಟುಡಿಯೋ ನಂಬರ್ ಬಂದಿ ಚಿಕ್ಕಲದ ನಂಬರ್ ಕುಲಾಕು ಮನು ಜೋಬ್ಯ ತಾಸು ದಗ ನಂಬರು ಆಯಮ ಬಹರಾಲ್ ತಾಸು ಜಾನ್ಸರ್ ವಿಲಿ ಕೈ 0312 88 150 ದ ಕಾಲ್ ದಗ ಶುರು ಕುಮ್ ದಾಗ ಟೇಮ್ ಪೂರಿ ತಾಸು ಕೋಶಿಶು ಕೈ ಚೆ ಮಾತ ಮೆಸೇಜ್ ನರ ವಲಿ ಗೈ ಪದಗ 0396 93 693 93 ಜಿ ರಾಶಿ ಪದ ನಂಬರ್ ತಾಸು ಮಾತ ಮೆಸೇಜ್ ಕವಲಿ ಶಿ ಹೋಗೋ ಪದ ಪ್ರೋಗ್ರಾಮ್ ಕಿ ತಾಸು ಮಾ ಸರ ಲಗಿನ ಡಿರಿ ಜಾತಿ ದ ಬೆಲಡೋನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ದಗ ಬೆಹತರೀನ್ ಖಬರಿ ಚಿ ಗುಮ್ ದಿ ಅಗ ತಾಸು ಮಾತ ರ ಲಿಗಲಿ ಶಿ ದ ಬೆಲಡೋನ ಪಹವಾಲಿ ಸರ ತಾಸು ಮಾತ ಫೀಡ್ಬ್ಯಾಕ್ ರಾಕವಲಿ ಶಿ ದ ಟುಲು ನಾವಲ್ ತಾಸು ಲದ ಯಾದಗಿರನ ದರ್ ಕುಮ್ ಚಿ ದ ಪ್ರೋಗ್ರಾಮ್ ಸ್ಪಾನ್ಸರ್ ಕವಿ ಬೆಲಡೋನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಉಸ್ ಬರಾಜು ಪ ಬೆಲಡೋನ ಕಿ ಉಸ್ ಬರಾಜು ಚಿ ಆಯಾ ದ ಬೆಲಡೋನ ದೀದ ಉಸ್ ಬದಿ ತರಾಜು ಚಿ ದ ಬೆಲಡೋನ ಸ್ವಯಂ ಕಾಲ್ ರವಾನ್ ಉಸ್ ಬರಾಜು ದೀತಾ ಚಿ ದ ಬೆಲಡೋನ ಕಿ ಸುಮರ ಪ್ರೊಡಕ್ಟ್ಸ್ ಸಂಗ ತಾಸು ಖ ಖದನ ಕ ಖ ಖ ಮುದ ಕ ನ ಖ ಖ ಮನು ದಜಿ ನಕ ತಾಸು ಖ ಖ ವಿ ಖು ಬ್ಯಾ ತಾಸು ದ ಯೋ ಯೋ ಸೀಸನ್ ಜ ಖಬರ್ದಾರು ಮೋ ಕ ನ ಖ ಖ ಮನು ವಿ ಜಿ ನೋ ಬ್ಯಾ ದಗ ಡೈರೆಕ್ಟ್ ದಗ ದ ಕಾಲ್ ಸಲ್ಸಲ ಚಿ ಕಮದ ಆಗ ಬ್ಯಾ ಶುರು ಕು ಮನು ಕ ತಾಸು ಖ ಖ ದ ಜಿ ಮಾಶಾಅಲ್ಲಾ ಜಬರ್ದಸ್ತ್ ಜಿ ಖಗು ದ ಬೆಲಡೋನ ಲಫಜ್ ಮಾನದ ಖೈಸ್ತಾ ಜಿನೈ ಖೈಸ್ತಾ ಅಲಕ ದ ಬೆಲಡೋನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಓನರ್ ಡಾಕ್ಟರ್ ಹೈದರ್ ಅಲಿ ಮುಮಂದಿ ಓಸ್ ಬೆಲಡೋನ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ಓನರ್ ಡಾಕ್ಟರ್ ಹೈದರ್ ಅಲಿ ಮುಮಂದ್ ಚೂ ದಲ್ತ ದ ಖಬರ್ ಪ್ರೀತಮ್ ದಾಗಿನ ಬಾತ್ ಪ್ಯಾಸ್ ಸ್ಟಾರ್ಟ್ ಅಖಲಮ್ ಚಿ ಆಯ ದ ಡಾಕ್ಟರ್